0: ತಂದಿನಿ ಹೋ ಜಮನಿ ಹೈನಕ್ಕೆ ಮಾ
1: ಜಮ್ಮ ತು ಪಾನದ ಓತಾನೆ ಹೊರೆ ಯಾ ಯಾವ ಬೇಕು ಕೇಟಾರು
2: ಆಮೇಲೆ ತ ಮನ್ಸಿನ ದೇಖೋ ಇರುವರ ನಾಲ್ಕು ಸೋದಾರ ಕಸೋ ಜಿಟಾ
3: ಓ ಹೋ
0: ಹೋ